ಆಗಿ ಬಿಡುಗು ಅಲ್ಲೂರಿ. ಎವಡು ರಾಣಾ ಭರತ ಜಾತಿನಿ ಕಪ್ಪ ಮಡಿಗಿನ ತುಚ್ಛುಡು, ಎಬಡು ಎಬಡ ಹೊಗರು ಬಟ್ಟಿನ ಚಲ್ಲ ದೊರಗಾಡೆಬ್ಬಡು, ಬದುಕು ತೆರುಗುಕು ದೇಶ ಮುಚ್ಚಿ ಪಾನಿಸಲುಗಾ ಮಮ್ಮು ನೆಂಚಿ ಕಣ್ಣುಲೊಡಿಗೆ ಕೊಮ್ಮುಲೊಚ್ಚಿನ ತಮ್ಮು ಲೆಬಡಿಕೆ ವಚ್ಚರ, ಬಡುಕು ಜೀವುಲು ಬಗ್ಗು ಮಂಟೆ ಹುಡುಕು ನೆತ್ತುರು ಉಪ್ಪನೈತೆ, ಆ ಚಂದ್ರ ನಿಪ್ಪುಲ ಚಂದ್ರ ಗೊಡ್ಡಲಿ ಪನ್ನುಗಡತದಿ ಸುಡರ.